ಸಾಯಿ ದುನಿಲೆ ರಸಂಖ ಧುನಿಲೆ ಸರ್ಕೋ ಸದಾ ಗುರುಗಾಣಿ ಸ್ವರ್ಗಾನಿ ಹುನ ದಂತ ಭಗತ ಮಾ ಪಾಪಿ ತೇ ಸೈನಾ.